ಇನ್ನೊಂದು ಸುಗಂಧ ವರ್ಗ ಕಿಸ್ ಚರ್ಕೆ ದಿ ತಂದ ವರ್ಗ ಕಾವುತ್ತ ಸಜ್ಜರಿ ತರೇಳ ವರ್ಗ ತೋ ದಿಲಂದೆ ಹೊಂದೆ ಮೇಳ ವರ್ಗ ಬುಡ್ಡೆ ಬಾಬಲ್ ದೇ ಹತ್ತು ಚಿಡ್ಡಂಗೋರಿ ವರ್ಗ ಅಮ್ಮಡಿ ದಿ ಮಿಠಿ ಜಹಿ ಲೋರಿ ವರ್ಗ ಕಬ್ಬರು ತೆ ಚಡ್ ದಿ ಜವಾನಿ ವರ್ಗ ಕಿಸ್ ಪ್ಯಾರ ನಾ ದಿತ್ತಿ ಹೋಯ್ ನಿಶಾನಿ ವರ್ಗ ਮਿੱਠੀ ਬੋਲੀ ਵਰਗਾ ਤੇ ਸੌ ਰੰਗਾਂ ਦੀ ਹੋਲੀ ਵਰਗਾ ਨਿਊਜ਼ ਵਿਊਜ਼ ਗੀਤ ਸੰਗੀਤ ਹਾਸੇ ਠੱਠੇ ਦੇ ਲੈ ਕੇ ਰੰਗ ਤੁਹਾਡੇ ਰੂਬਰੂ